ರಮಣ ಗೋವಿಂದೋ ಹಾರಿ ಶ್ರೀ ಆಂಜನೇಯ ವಡ್ಡ ಗೋವಿಂದೋ ಶ್ರೀ ಅಂಬರೀಷ ವಡ್ಡ ಗೋವಿಂದೋ ನಮ್ಮ ಪಾರ್ವತಿ ಪತೇ ಹರ ಹರ ಮಹಾದೇವ ಶಂಭೋ ಜಯ ರಮಾರಮಣ ಗೋವಿಂದೋ ಹಾರಿ.

ಸೀತಾರಾಮನ ಗೋವಿಂದು, ಹಾರ ಶ್ರೀ ಆಂಜನೇಯ ವರ್ಧ ಗೋವಿಂದು, ಶ್ರೀ ಅಂಬರೀಷ ವರ್ಧ ಗೋವಿಂದು, ನಮ್ಮ ಪಾರ್ವತೀ ಪದೇ ಹರ ಹರ ಮಹಾದೇವ ಶಂಭೋ. ಜಯ ರಮಾರಮಣ ಗೋವಿಂದು ಹಾ.